ಗಾರೆಲಲ್ಲ ಅಯ್ಯಾರೆ ಬೂರಲಿಲ್ಲ ಅವರವರ ಗಾರೆಲಲ್ಲ ಅಯ್ಯಾರೆ ಬೂರಲಿಲ್ಲ ಒಖೋರೆ ಅರಿಸಲಿಲ್ಲ